ಸಿರಿದರ ಧರುಣಿ ಬಾವರಲ್ಯ ಹರಿಣಿ ಸಿರಿದರ ಧರುಣಿ ಏತಲ್ ಕರುಯಾ ಪ್ಯಾರ್ ಪ್ಯಾರ್ ಸದಿಣಿ.